ಶಶಿಶೇಖರ ಮರಕತ ಪ್ರಖ್ಯಾ ಚತುರ್ಭಿರ್ ಭುಜೈ ಶಂಖಂ ಚಕ್ರದನು ಶರಾಂಶ ದರತಿ ನೇತ್ರೈಸ್ತ್ರಿಭಿಶೋಭಿತ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕೊಣನ್ನೂ